ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ